ಗೆನಗ ತಾಗ ದೀಗೆ ನೇ ದಾದಿನ್ ತಾಗ ದೇಟ್ ತಾದ ತಾಗಿನ ದಿಗಿ ದಿನ ದಿಗಿ ದಿನ ದಿಗಿ ದಿನ ನಗೆ ನಗೆ ನನ್ನ ದಿಗಿ ದಿಗಿ ತಾಗ ತಾಗ ದಿಗಿ ದಿಗಿ ತಾಗ ನನ್ನ ತಾಗಿನ ದಿಗಿ ದಿನ ದಿಗಿ ದಿನ ದಿಗಿ ದಿನ ನಗೆ ನಗೆ ನನ್ನ ದಿಗಿ ದಿಗಿ ತಾಗ ತಾಗ ದಿಗಿ ದಿಗಿ ತಾಗ.